0: ಜಯ ಜಯ ಜಯ ಪ್ರಿಯ ಭಾರತ,
1: ಪ್ರಿಯ ಭಾರತ,
0: ಜಯ ಜಯ ಜಯ ಪ್ರಿಯ ಭಾರತ,
1: ಜಯ ಜಯ ಜಯ ಪ್ರಿಯ ಭಾರತ,
0: ಜನಯಿತ್ರಿ,
1: ಜನಯಿತ್ರಿ,
0: ದಿವ್ಯ ಧಾತ್ರಿ,
1: ದಿವ್ಯ ಧಾತ್ರಿ,
0: ಜಯ ಜಯ ಜಯ ಪ್ರಿಯ ಭಾರತ ಜನಯಿತ್ರಿ ದಿವ್ಯ ಧಾತ್ರಿ. ಏ ಪಹಲಾ ಲೈನ್ ಇಸ್ಕೆ ಆಗಿ ಜಯ ಜಯ ಜಯ,
1: ಜಯ ಜಯ ಜಯ,
0: ಫಿರ್ ಸೆ ತೀನ್ ಬಾರ್ ಲಿಖನಾ ಹೈ, ಜಯ ಜಯ ಜಯ ಶತ ಸಹಸ್ರ,
1: ಶತ ಸಹಸ್ರ,
0: ಶತ ಸಹಸ್ರ,
1: ಶತ ಸಹಸ್ರ,
0: ನರ ನಾರಿ,
1: ನರ ನಾರಿ,
0: ಹೃದಯ ನೇತ್ರಿ,
1: ಹೃದಯ ನೇತ್ರಿ,
0: ಜಯ ಜಯ ಜಯ ಪ್ರಿಯ ಭಾರತ ಜನಯಿತ್ರಿ ದಿವ್ಯ ಧಾತ್ರಿ, ಜಯ ಜಯ ಜಯ ಶತ ಸಹಸ್ರ ನರ ನಾರಿ ಹೃದಯ ನೇತ್ರಿ. ಯೇ ಸ್ಥಾಯಿ ಹೇ ಇಸ್ಕೆ ಬಾದ್ ಪಹಲಾ ಅಂತರ, ಜಯ ಜಯ
1: ಜಯ
0: ಸಶ್ಯಾಮಲ,
1: ಸಶ್ಯಾಮಲ,
0: ಜಯ ಜಯ ಸಶ್ಯಾಮಲ,
1: ಜಯ ಜಯ ಸಶ್ಯಾಮಲ,
0: ಸುಶ್ಯಾಮ,
1: ಸುಶ್ಯಾಮ,
0: ಚಲಚ್ಚೇಲಾಂಚಲ,
1: ಚಲಚ್ಚೇಲಾಂಚಲ,
0: ಜಯ ಜಯ ಸಶ್ಯಾಮಲ ಸುಶ್ಯಾಮ ಚಲಚ್ಚೇಲಾಂಚಲ. ಸಬ್ನೆ ಲಿಖಾ ನಾ ಇಸ್ಕೆ ಆಗೆ, ಜಯ ವಸಂತ,
1: ಜಯ ವಸಂತ,
0: ಕುಸುಮಲತಾ,
1: ಕುಸುಮಲತಾ,
0: ಜಯ ವಸಂತ ಕುಸುಮಲತಾ,
1: ಜಯ ವಸಂತ ಕುಸುಮಲತಾ,
0: ಚಲಿತ,
1: ಚಲಿತ,
0: ಲಲಿತ,
1: ಲಲಿತ,
0: ಚೂರ್ಣ ಕುಂತಲ,
1: ಚೂರ್ಣ ಕುಂತಲ,
0: ಜಯ ವಸಂತ ಕುಸುಮಲತಾ ಚಲಿತ ಲಲಿತ ಚೂರ್ಣ ಕುಂತಲ,
1: ಜಯ ವಸಂತ.
0: ಯೇ ದೂಸರಿ ಲೈನ್ ಹೇ ಇಸ್ಕೆ ಬಾದ ತೀಸರಿ ಲೈನ್, ಜಯ ಮದೀಯ,
1: ಜಯ ಮದೀಯ,
0: ಹೃದಯಾಶಯ, ಜಯ ಮದೀಯ ಹೃದಯಾಶಯ, ಜಯ ಮದೀಯ ಹೃದಯಾಶಯ, ಲಾಕ್ಷಾರುಣ,
1: ಲಾಕ್ಷಾರುಣ,
0: ಲಾಕ್ಷಾರುಣ, ಪದಯುಗಲ, ಏಕ್ ಬಾರ್ ಮೇ ಯಂತ್ರ ಪೂರ ಪಡ್ತಾ ಹೂ, ಜಯ ಜಯ ಸಶ್ಯಾಮಲ ಸುಶ್ಯಾಮ ಚಲಚ್ಚೇಲಾಂಚಲ, ಜಯ ವಸಂತ ಕುಸುಮಲತಾ ಚಲಿತ ಲಲಿತ ಚೂರ್ಣ ಕುಂತಲ, ಜಯ ಮದೀಯ ಹೃದಯಾಶಯ ಲಾಕ್ಷಾರುಣ ಪದಯುಗಲ. ಇಸ್ಕೆ ಬಾದ್ ಸ್ಥಾಯಿ ಅಚ್ಛಾ ದೂಸರಾಂತರ ಲಿಖಿಯ, ಜಯ ದಿಶಾಂತ,
1: ದಿಶಾಂತ,
0: ಜಯ ದಿಶಾಂತ ಗತ ಶಕುಂತ,
1: ಗತ ಶಕುಂತ,
0: ದಿವ್ಯ ಗಾನ,
1: ದಿವ್ಯ ಗಾನ,
0: ಪರಿತೋಷಣ,
1: ಪರಿತೋಷಣ,
0: ಜಯ ದಿಶಾಂತ ಗತ ಶಕುಂತ ದಿವ್ಯ ಗಾನ ಪರಿತೋಷಣ. ಇಸ್ಕೆ ಬಾದ ಜಯ ಗಾಯಕ,
1: ಜಯ ಗಾಯಕ,
0: ವೈತಾಲಿಕ, ವೈತಾಲಿಕ, ಜಯ ಗಾಯಕ ವೈತಾಲಿಕ,
2: ಜಯ ಗಾಯಕ ವೈತಾಲಿಕ,
0: ಜಯ ಗಾಯಕ ವೈತಾಲಿಕ,
2: ಜಯ ಗಾಯಕ
1: ವೈತಾಲಿಕ,
0: ವೈತಾಲಿಕ, ಗಲ ವಿಶಾಲ,
1: ಗಲ
0: ವಿಶಾಲ, ಪಥ ವಿಹರಣ,
1: ಪಥ ವಿಹರಣ,
0: ವಿಹರಣ, ಜಯ ಗಾಯಕ ವೈತಾಲಿಕ ಗಲ ವಿಶಾಲ ಪಥ ವಿಹರಣ,
2: ಗಲ ವಿಶಾಲ ಪಥ ವಿಹರಣ.
0: ಇಸ್ಕೆ ಆಗಿ ಜಯ ಮದೀಯ,
1: ಜಯ ಮದೀಯ,
0: ಮಧುರ ಗೇಯ,
1: ಮಧುರ ಗೇಯ,
0: ಜಯ ಮದೀಯ ಮಧುರ ಗೇಯ,
2: ಜಯ ಮದೀಯ ಮಧುರ ಗೇಯ,
0: ಚುಂಬಿತ ಸುಂದರ ಚರಣ,
2: ಸುಂದರ ಚರಣ,
0: ಜಯ ದಿಶಾಂತ.

ಕದ್ದಾಕಿಟ್ಟ ತಕ್ಕ ತಕ್ಕಿಟ್ಟ ಧಾನ ದಗೆ ತಟಕ ತಿಂದ ಧಿನ್ನ ತಿಟ್ಟೆ ಕತ್ತ ಕದ್ದ ಧಿನ್ನ ತಿಟ್ಟೆ ಕತ್ತ ಕದ್ದ ಧಿನ್ನ ತಿಟ್ಟೆ ಕತ್ತ.